ಗುಡ್ ಮಾರ್ನಿಂಗ್. ಮೀರು ಇಂಟರ್ನರು ಆಕಾಶವಾಣಿ ಹೈದರಾಬಾದ್ FM 101.9 MHz ಬೈ ಮೀ ಆರ್ಜೆ ಸ್ಪಂದನಾ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ ವಿತ್ ಬ್ಯೂಟಿಫುಲ್ ಸ್ಮೈಲ್ ಆನ್ ಅವರ್ ಫೇಸಸ್ ಆ್ಯಂಡ್ ಪಾಸಿಟಿವಿಟಿ ಟೂ. ಸೋ ಚಾಲಾ ಮಾತಾಡ್ಕುಂದಾಂ. ಸೋ ಈ ರೋಜಿನ ಮಂಚ್ ಡಿವೋಷನಲ್ ಸಾಂಗ್ಸ್ತೋ ಸ್ಟಾರ್ಟ್ ಚೇದಾಂ.

ವೆಲ್ಕಮ್ ಬ್ಯಾಕ್ ಲಿಸ್ನರ್, ಯು ಆರ್ ಲಿಸ್ನಿಂಗ್ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9, ರೇನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್. ಸೊ ಆಜ್ ಹಮ್ ಬಾತ್ ಕರೆಂಗೆ ಕುಚ್ ಐಸೆ ಸಿಂಗರ್ ದಿ ಥಡಕ್ ಆವಾಜ್ ಬಿನಾ ಕಿಸಿ ಶೋರ್ ಕೆ ದಿಲ್ ತಕ್ ಪಹುಂಚ ಜಾನೆ ವಾಲಿ ಗಾಯಕಿ ಔರ್ ಏಕ್ ಐಸಾ ಸಿಂಗರ್ ಜಿಸ್ಕೆ ಗಾನೆ ಹರ್ ಜನರೇಷನ್ ಕೆ ಇಮೋಷನ್ ಕಾ ಹಿಸ್ಸಾ ಬನ್ ಗಯೆ. ದೋಸ್ತೋ ಆಜ್ ಹಮ್ ಯಾದ ಕರ್ ರಹೆ ಹೈ ಏಕ್ ಐಸೆ ಗಾಯಕ್ ಜಿನ್ಕಿ ಆವಾಜ್ ಆಜ್ ಭಿ ಹಮಾರಿ ಪ್ಲೇ ಲಿಸ್ಟ್ ಮೇ ಜಿಂದಾ ಹೈ. ವೋ ಹೈ ಕೆಕೆ. ಕೆಕೆ ಕಾ ಪೂರಾ ನಾಮ ಹೈ ಕೃಷ್ಣ ಕುಮಾರ್ ಕುನತ್. ಏಕ್ ಐಸಾ ನಾಮ ಜಿಸೆ ಶಾಯದ್ ಪಬ್ಲಿಸಿಟಿ ಕಿ ಜರೂರತ್ ಕಭಿ ನೀ ಪಡಿ, ಕ್ಯೂಂಕಿ ಉನ್ಕಿ ಆವಾಜ್ ಹೀ ಉನ್ಕಿ ಪಹಚಾನ್ ಥಿ. ದಿಲ್ಲಿ ಸೇ ಅಪ್ನಿ ಮ್ಯೂಸಿಕಲ್ ಜರ್ನಿ ಕಿ ಶುರುವಾತ್ ಕರ್ನೆ ವಾಲೆ ಕೆಕೆ ನೇ ಪಹಲೆ ಅಡ್ವರ್ಟೈಸಿಂಗ್ ಜಿಂಗಲ್ಸ್ ಗಾಯೆ. ಕಹತೆ ಹೈ ಉನ್ಹೋನೇ ಹಜಾರೋ ಜಿಂಗಲ್ಸ್ ರಿಕಾರ್ಡ್ ಕಿಯೇ ಔರ್ ಫಿರ್ ಬಾಲಿವುಡ್ ನೇ ಉನ್ಕಿ ಆವಾಜ್ ಕೋ ಪಹಚಾನಾ. ಉನ್ಕಾ ಪಹಲಾ ಗಾನಾ ಥಾ ತಡಪ್ ತಡಪ್ ಕೆ ಇಸ್ ದಿಲ್ ಸೇ ಫ್ರಾಮ್ ಮೂವಿ ಹಮ್ ದೇ ದಿಲ್ ದಿಲ್ ದೇ ಚುಕೆ ಸನಮ್ ಸೇ. ಸೊ ಟೇಕ್ ಇಟ್ ಅವೇ. ಹಮ್ ಉನ್ಕೆ ಬಾರೇ ಮೇ ಔರ್ ಭಿ ಬಾತೇ ಕರೆಂಗೇ ಇಸ್ ಗಾನೆ ಕೆ ಬಾದ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9, ರೇನ್ಬೋ ಎಟ್ಸ್ ಕಲರ್ ಟು ಯುವರ್ ಲೈಫ್. ಆರ್ ಆಜ್ ಕಾ ಸಬ್ಸೆ ಮಹತ್ವಪೂರ್ಣ ಸೆಗ್ಮೆಂಟ್ ಹೇ ಮನ್ ಕಿ ಬಾತ್. ಜಿ ಹಾಂ, ಆಜ್ ಹೇ ಇಸ್ ಮಹೀನೆ ಕಾ ಸಬ್ ಆಖರಿ ರವಿವಾರ ಸಂಡೆ, ಜಹಾಂ ಹಮ್ ಅಪ್ನೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಜಿ ಕಿ ಮನ್ ಕಿ ಬಾತ್ ಸುನ್ತೆ ಹೇ. ಹಮ್ ಆರ್ ಆಪ್ ತೋ ರೋಜ್ ಅಪ್ನಿ ಮನ್ ಕಿ ಬಾತೇ ಕರ್ತೇ ಹೇ, ಲೇಕಿನ್ ಆಜ್ ಹೇ ಸಮಯ ಉನ್ಕಿ ಮನ್ ಕಿ ಬಾತ್ ಸುನ್ನೆ ಕಾ. ವೋ ಪೂರೆ ಭಾರತ್ ಕಿ ಮನ್ ಕಿ ಬಾತ್ ಕೋ ಅಪ್ನಿ ಮನ್ ಕಿ ಬಾತ್ ಸೇ ಸಬ್ಕೋ ಸುನಾತೇ ಹೇ, ಸಬ್ಸೆ ಬಾತ್ ಕರ್ತೇ ಹೇ. ತೋ ಹಮ್ ಯಹಿ ಸುನೆಂಗೇ ಉನ್ಕಿ ಮನ್ ಕಿ ಬಾತ್ ಕೋ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ರೇನ್ಬೋ ಕೆ ಸಾಥ್ ಲೈಫ್ ರಂಗೀನ್. ಔರ್ ಹಮ್ ಸುನ್ ರಹೆ ಥೆ ಅಪ್ನೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಜಿ ಕಿ ಮನ್ ಕಿ ಬಾತ್. ಉನ್ಹೋನೆ ಕಿತನಿ ಸಾರಿ ಬಾತೆ ಕಿ, ಕಿತನೆ ಸಾರೆ ಯುವಾ ಕೋ ಪ್ರೋತ್ಸಾಹಿತ ಕಿಯಾ ಹೈ ಖೇಲ್ ಕೂದ್ ಕೆ ಲಿಯೆ. ಉನ್ಹೋನೆ ಅಪ್ನೆ ಭಾರತ್ ಕೆ ಸ್ಪ್ರಿಂಟರ್ ಜಿನ್ಹೋನೆ 100 ಮೀಟರ್ ಮೇ ಅಭಿ ವಿಜಯ ಹಾಸಿಲ್ ಕಿಯಾ ಹೈ, ಗುರುವಿಂದರ್ ಸಿಂಗ್ ಸೆ ಬಾತ್ ಕಿ, ಉನ್ಕೆ ದೋಸ್ತೋ ಸೆ ಬಾತ್ ಕಿ, ಔರ್ ಬತಾಯಾ ಔರ್ ಉನ್ಹೋನೆ ಬತಾಯಾ ಕಿ ಕೈಸೆ ವಾ ಮೆಹನತ್ ಕರ್ಕೆ ಇಸ್ ಮುಕಾಮ್ ಕೋ ಹಾಸಿಲ್ ಕಿಯೇ ಹೈ, ಔರ್

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ರೇನ್ಬೋ ಕೆ ಸಾಥ್ ಲೈಫ್ ಐ ರಂಗೀನ್. ಜಿ ಹಾಂ, ಮನ್ ಕಿ ಬಾತ್ ಸೆ ಪಹಲೆ ಹಮ್ ಬಾತ್ ಕರ್ ರಹೆ ಥೆ ಏಕ್ ಬಹುತ್ ಹಿ ಪ್ರಸಿದ್ಧ ಗಾಯಕ್ ಫೇಮಸ್ ಸಿಂಗರ್ ಕೆ ಜಿ ಕೆ ಬಾರೆ ಮೇ, ಔರ್ ಆಜ್ ಹಿ ಕೆ ದಿನ ಉನ್ಹೆ ಇಸ್ ದುನಿಯಾ ಸೆ ಅಲ್ವಿದಾ ಕಹಾ ಥಾ. ಔರ್ ಅಗರ್ ಮೇ ಉನ್ಕಿ ಗಾನೆ ಔರ್ ಉನ್ಕಿ ಜೀವನ್ ಕಿ ಬಾತ್ ಕರು ತೋ ಶಾಯದ್ ಮೇರಿ ಯೇ 4 ಘಂಟೆ ಕಾ ಶೋ ಭಿ ಕಮ್ ಪಡ್ ಜಾಯೆಗಾ. ಉನ್ಕಿ ಗಾನೆ ಕಿ ಲಿಸ್ಟ್ ಇತ್ನಿ ಲಂಬಿ ಹೈ ಔರ್ ಸಾರೇ ಗಾನೆ ಫೇಮಸ್ ಹೈ, ಸಾರೇ ಗಾನೆ ಮೇರೆ ದಿಲ್ ಕೋ ಬಹುತ್ ಹಿ ಕರೀಬ್ ಹೈ, ಔರ್ ಸಬ್ ಕೆ ಇಸ್ ಜನರೇಷನ್ ಕಿ ಜೋ ಭಿ ಉನ್ಕಿ ಪ್ಯಾರ್ ಕಿ ಬಾತೆ ಹೋ, ದೋಸ್ತಿ ಕಿ ಬಾತೆ ಹೋ, ಯಾ ಫಿರ್ ಕುಛ್ ದುಃಖ ಕಿ ಬಾತೆ ಹೋ, ಉನ್ಹೊನೆ ಉಸ್ ಸಾರೇ ಇಮೋಷನ್ಸ್ ಕೋ ಏಕ್ ಸುರ್ ದಿಯಾ ಥಾ. ಉನ್ಕೆ ಬಾರೆ ಮೇ ಪತಾ ಸಬ್ಸೆ ಅಚ್ಚಿ ಚೀಸ್ ಕ್ಯಾ ಥಿ ಕಿ ವೋ ಕಭಿ ಸ್ಕೂಲ್ ನಹೀ ಗಯೆ, ಕಭಿ ಮ್ಯೂಸಿಕ್ ಸ್ಕೂಲ್ ನಹೀ ಗಯೆ, ವೋ ಫಾರ್ಮಲಿ ಟ್ರೇನ್ಡ್ ನಹೀ ಥೆ, ಉನ್ಹೊನೆ ಕೋಯಿ ಮ್ಯೂಸಿಕ್ ಸ್ಕೂಲ್ ಕಭಿ ನಹೀ ಜಾಯಿನ್ ಕ್ಯಾ, ಸಬ್ ಕುಛ್ ಇನ್ನೇಟ್ ಟ್ಯಾಲೆಂಟ್ ಥಾ. ವೋ ಖುದ್ ಕಹತೆ ಥೆ ಮೇರಿ ಆವಾಜ್ ಹಿ ಮೇರಿ ಸಬ್ಸೆ ಬಡಿ ಟೀಚರ್ ಥಿ. ವೋ ಬಹುತ್ ಪ್ರೈವೇಟ್ ಪರ್ಸನ್ ಥೆ, ಆಲ್ಮೋಸ್ಟ್ ಜೀರೋ ಕ್ರಾಂಟ್ರವರ್ಸಿ, ಜೀರೋ ಡ್ರಾಮಾ, ಬಸ್ ಮ್ಯೂಸಿಕ್ ಕೋ ಡೆಡಿಕೇಟೆಡ್ ಉನ್ಕಾ ಜೀವನ್. ಆಪ್ಕೋ ಲಗ್ತಾ ಹಿಂದಿ ಮೇ ಹಿ ಉನ್ಹೊನೆ ಬಹುತ್ ಸಾರೇ ಗಾನೆ ಗಾಯೆ? ನಹೀ, ಹಿಂದಿ ಕೆ ಅಲಾವಾ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಬೆಂಗಾಲಿ, ಗುಜರಾತಿ ಮೇ ಭಿ ಗಾಯಾ ಹೈ. ಔರ್ ಉನ್ಹೊನೆ ತೆಲುಗು ಮೇ ಬಂಗಾರು ಕೋಟಿ ಪೆಟ್ಟಾ ಚುರಿತಾ 2007 ಮೇ ಆಯಿ ಥಿ, ಯೇ ಮ್ಯಾಸಿವ್ ಹಿಟ್ ಸಾಂಗ್ ರಹಾ ಹೈ ಉನ್ಕಾ. ಬೆಂಗಾಲಿ ಮೇ ಭಿ ಉನ್ಹೊನೆ ರಿತು ಪಾರ್ನೋ ಘೋಷ್ ಕಿ ಫಿಲ್ಮ್ ಕೆ ಲಿಯೆ ಕಾಮ್ ಕಿಯಾ ಹೈ. ಔರ್ ಐಸೆ ಕೈ ಸಾರೇ ಚೀಜೆ ಹೈ, ಕೈ ಸಾರೇ ಗಾನೆ ಹೈ ಜೊ ಹರ್ ಸಮಯ ಹಮ್ ಜೈಸೆ ಶ್ರೋತಾಓ ಕೆ ದಿಲ್ ಮೇ ಜಗಹ ಬನಾ ಕೆ ರಖಿ ಹೈ. ದೋಸ್ತೋ ಮೇ ಜಾನ್ತಿ ಹೂ ಕಿ ಏಕ್ ಆಜೆ ಕಿ ಆವಾಜ್ ಕೈ ಬಾರ್ ಸಿರ್ಫ ಎಂಟರ್ಟೈನ್ಮೆಂಟ್ ಕೆ ಲಿಯೆ ಹೋತಿ ಹೈ, ಪರ್ ಕುಛ್ ಬಾರ್ ಯೇ ಜರೂರಿ ಲಗ್ತಾ ಹೈ ಕಿ ಹಮ್ ರುಕ್ ಜಾಯೆ ಔರ್ ಉನ್ ಲೋಗೋ ಕೋ ಯಾದ್ ಕರೆ ಜಿನ್ಕಿ ಆವಾಜ್ ನೇ ಹಮಾರಿ ಜಿಂದಗಿ ಮೇ ರಂಗ್ ಭರಾ ಹೈ. ಕ್ಯೂಕಿ ವೋ ಸಿಂಗರ್ ನಹೀ ಥೆ ಜೊ ಸಿರ್ಫ ಚಾರ್ಟ್ ಪೇ ರಹತೆ ಥೆ, ವೋ ಸಿಂಗರ್ ಥೆ ಜೊ ದಿಲ್ ಕೆ ಕಿಸಿ ಖಾಸ್ ಕಾರ್ನರ್ ಮೇ ಬಸ್ತೆ ಥೆ. ಔರ್ ವೋ ಕಾರ್ನರ್ ಆಜ್ ಭಿ ಉನ್ಕಾ ಹೀ ಹೈ, ಕ್ಯೂಕಿ ಸರ್ ಆಜ್ ಭಿ ಆಪ್ಕಾ ಹೀ ಹೈ. ಇಸ್ಲಿ ಆಜ್ ಇಸ್ ಶೋ ಮೇ ಹಮ್ ಉನ್ಹೇ ಯಾದ್ ಕರ್ ರಹೆ ಹೈ. ಇಸಿ ತರಹ ಇಸ್ ತರಹ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9 ರೇನ್ಬೋ ಕೆ ಸಾಥ್ ಲೈಫ್ ರಂಗೀನ್. ಔರ್ ಹಮ್ ಆಪ್ಕೆ ಲೈಫ್ ಕೋ ರಂಗೀನ್ ಬನಾನೆ ಕಿ ತೊ ಕೋಶಿಶ್ ಕರ್ ರಹೆ ಹೈನ್. ಯಹಿ ತೊ ಬತಾ ರಹೆ ಹೈನ್ ಕಿ ಜೊ ನಶೆ ಆಪ್ಕೆ ಮಸ್ತಿಷ್ಕ ಕೋ ಪ್ರಭಾವಿತ ಕರ್ ರಹೆ ಹೈನ್, ಜೊ ಆಪ್ಕೆ ಮಸ್ತಿಷ್ಕ ಕೋ ಕಂಟ್ರೋಲ್ ಕರ್ಕೆ ರಖೆ ಹೈನ್, ಉನ್ಸೆ ಕೈಸೆ ಕೈಸೆ ಛುಟಕಾರಾ ಪಾಯಾ ಜಾಯೆ. ತೊ ಜೈಸೆ ಮೈ ಬತಾ ರಹಿ ಥಿ ಕಿ ಮೈ ಬತಾಉಂಗಿ ಕುಚ್ ಐಸೆ ಟೆಕ್ನಿಕ್ಸ್ ಜೊ ಆಪ್ ಅಪ್ನೆ ಘರ್ ಪೆ ಅಪ್ನಾ ಸಕ್ತೆ ಹೈನ್. ಔರ್ ಯೆ ಬಹುತ್ ಹಿ ಬೇಸಿಕ್ ಹೈ, ಜೊ ಗವರ್ಮೆಂಟ್ ನೆ ಭಿ ಕೈ ಸಾರೆ ಇನಿಷಿಯೇಟಿವ್ ಲಿಯೆ ಹೈನ್ ಇಸ್ಕೆ ಓರ್. ಉಸ್ಮೇ ಸೆ ಹೈ ಆಯ್ ಕ್ವಿಟ್ ಆಪ್, ಯೆ ಗವರ್ಮೆಂಟ್ ಕಾ ಹೈ. ಔರ್ ಟೋಲ್ ಫ್ರೀ ಹೆಲ್ಪ್ ಲೈನ್ ಭಿ ಹೈ, ಜೊ ಮೈ ನಂಬರ್ ಬತಾತಿ ಹೂ ಆಪ್ಕೋ, 1800-11-2356. ಫಿರ್ ಸೆ ಬೋಲ್ತಿ ಹೂ, 1800-11-2356 ಪೇ ಆಪ್ ಕಾಲ್ ಕರೆ, ಆಪ್ ಉನ್ನೇ ಬತಾಯೆ ಕಿ ಆಪ್ಕೋ ಕೈಸಾ ಕೈಸೆ ಆಪ್ ನಶೆ ನೆ ಆಪ್ಕೆ ಜೀವನ್ ಕೋ ಬಾಂಧ ಕೆ ರಖಾ ಹೈ. ದೂಸರಿ ಟೆಕ್ನಿಕ್ ಯೇ ಹೈ ಕಿ ಜಬ್ ಭಿ ಆಪ್ಕೋ ಕ್ರೇವಿಂಗ್ ಆನೆ ಲಗೆ, ತೊ ಆಪ್ 4-7-8 ಬ್ರೀಥಿಂಗ್ ಟೆಕ್ನಿಕ್ ಅಪ್ನಾಯಿಯೆ. ಕೈಸೆ ಟ್ರೈ ಕರ್ನಾ ಹೈ ಬತಾತಿ ಹೂ. 4 seconds ಕಾ ಇನ್ಹೇಲ್, 7 seconds ಕಾ ಹೋಲ್ಡ್, ಔರ್ 8 seconds ಕಾ ಎಕ್ಸ್ಹೇಲ್ ಕರ್ನಾ ಹೈ ಆಪ್ಕೋ. ಯೇ 4-7-8 ಟೆಕ್ನಿಕ್ ಕಹತೆ ಹೈನ್, ಬಹುತ್ ಹಿ ಆಸಾನ್ ಹೈ, ಆಪ್ ಘರ್ ಪೇ ಭಿ ಕರ್ ಸಕ್ತೆ ಹೈನ್. ನಾರ್ಮಲ್ ಸುಬೆ ಉಠ ಕೆ ಕೋಶಿಶ್ ಕರಿಯೆ ಜಬ್ ಆಪ್ ಉಠ ರಹೆ ಹೈನ್. ತೊ ಅಗರ್ ಆಪ್ಕಾ ಜ್ಯಾದಾ ಹೈ ಎಡಿಕ್ಷನ್, ತೊ ಆಪ್ ದಿನ್ ಮೇ 3-4 ಬಾರ್ ಜಬ್ ಆಪ್ಕೋ ಲಗೆ ಕಿ ಅಭಿ ಕ್ಯಾ ಕುಶ್ ಐಸೆ ನಶಾ ಕಾ ಕರ್ನೆ ಕಾ ಆಪ್ಕಾ ಮನ್ ಹೋ ರಹಾ ಹೈ, ತೊ ಆಪ್ 4-7-8 ಇನ್ಹೇಲ್ ಹೋಲ್ಡ್ ಔರ್ ಎಕ್ಸ್ಹೇಲ್ ಕಾ ಟೆಕ್ನಿಕ್ ಕರ್ ಸಕ್ತೆ ಹೈನ್. ತೀಸರಾ ಹೈ ಅಪ್ನಾ ಟ್ರಿಗರ್ ಐಡೆಂಟಿಫಾಯ್ ಕರೆ ಕಿ ಆಪ್ಕೋ ಕಿಸ್ ವಜಾ ಸೆ ಯೆ ಸಿಗರೇಟ್ ಯಾ ಫಿರ್ ತಂಬಾಕೂ ಖಾನೆ ಕಾ ಮನ್ ಕರ ರಹಾ ಹೈ, ವೊ ಟ್ರಿಗರ್ ಕ್ಯಾ ಹೈ. ಸ್ಟ್ರೆಸ್ ಹೈ, ಬೋರ್ಡಮ್ ಹೈ, ಯಾ ಫಿರ್ ಕೋಯಿ ಪೇರ್ ಪ್ರೆಷರ್ ಹೈ.

ಆಲ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್, ಹೌ ಆರ್ ಯು? ಎಲ್ಲ ಉನ್ನಾರಂದ್ರೆ ಕೂಡ ಸ್ಟುಡಿಯೋ ಟೈಮ್ ಪರ್ಫೆಕ್ಟ್ಗಾ ರೆಂಡ್.

ರೇನ್ಬೋ 101.9. ದೋಸ್ತೋ, ಆಪ್ ಸುನ್ ರಹೇ ಹೈ ಉರ್ದೂ ಪ್ರೋಗ್ರಾಮ್ ನಯಾ ರಂಗ್. ಸ್ಟುಡಿಯೋಸ್ ಕಿ ಘಡಿ ಮೇ 9:54 ಹೋ ಚುಕೇ ಹೈ. ಭುಲಾಯೆ ನಹೀ ಭೂಲ್ತೆ ಸಿಲ್ಸಿಲೆ ಕೆ ತಹತ್ ಹಮ್ ಆಪ್ಕೋ ಸುನಾ ರಹೇ ಹೈ ಪುರಾನೆ ಹಿಂದಿ ಫಿಲ್ಮಿ ಗೀತ್. ಜಿ ಹಾಂ, ವೋ ಭೀ ಕ್ಯಾ ದೌರ್ ಥಾ ಜಬ್ ಡಾಕಿಯಾ ಗಲಿ ಮೇ ಆತಾ ಥಾ ತೋ ಸಬ್ಕೆ ದಿಲೋ ಕಿ ಧಡಕನೆ ತೇಜ್ ಹೋ ಜಾತಿ ಥೀ. ಖತ್ ಕಾ ಇಂತಜಾರ್ ಕರ್ನಾ, ಉಸೆ ಬಾರ್ ಬಾರ್ ಪಢನಾ ಔರ್ ಉಸ್ಕಿ ಖುಷ್ಬೂ ಕೋ ಮಹಸೂಸ್ ಕರ್ನಾ, ಯೇ ವೋ ಅಹ್ಸಾಸಾತ್ ಹೈ ಜೋ ಆಜ್ ಕಿ ಡಿಜಿಟಲ್ ದುನಿಯಾ ಮೇ ಕಹೀ ಖೋ ಗಏ ಹೈ. ಸಮಯನ್ ಆಜಕಲ್ ತೋ ಲೋಗ್ ಸೆಕೆಂಡೋ ಮೇ ಮೆಸೇಜ್ ಲಿಖತೇ ಭೀ ಹೈ ಔರ್ ಸೆಕೆಂಡೋ ಮೇ ಉಸೆ ಡಿಲೀಟ್ ಭೀ ಕರ್ ದೇತೇ ಹೈ. ಇಸ್ ತೇಜ್ ರಫ್ತಾರ್ ದೌರ್ ಮೇ ವೋ ಮೊಹಬ್ಬತ್ ಔರ್ ವೋ ಇಂತಜಾರ್ ಕಹಾಂ. ಆಯೆ ಸುನ್ತೇ ಹೈ ಅಗಲಾ ಗೀತ್ ಆಶಾ ಭೋಸ್ಲೆ ಔರ್ ಮೊಹಮ್ಮದ್ ರಫಿ ಸಾಹಬ್ ಕಿ ಆವಾಜ್ ಮೇ, ಜಿಸ್ಕೆ ಬೋಲ್ ಹೈ ಚುರಾ ಲಿಯಾ ಹೈ ತುಮ್ನೇ.

0: ಬಜೆ.
1: ಸಾಗರ್ ಕಿ ಗಹರಾಯಿಯೋ ಸೇ ಪರ್ವತೋ ಕೆ ಶಿಖರ್ ತಕ್, ಸರ್ಹದ್ ಕಿ ಹದ್ ಸೇ ದುಶ್ಮನೋ ಕೆ ಖಾತ್ಮೆ ತಕ್, ಯೇ ಹೈ ಭಾರತ್ ಕೆ ಸೋಲ್ಜರ್ಸ್. ಇನ್ ಸೋಲ್ಜರ್ಸ್ ಕೆ ಅದಮ್ಯ ಸಾಹಸ್ ಕೋ ಆಕಾಶವಾಣಿ ಕರ್ತಾ ಹೈ ಸಲಾಮ್. ಇನ್ಹೀ ಕಿ ವಿಜಯ ಗಾಥಾ ಕೋ ಲೇಕರ್ ಆಯೆ ಹೈ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್ ಮೇ ಹರ್ ಗುರುವಾರ ಶಾಮ್ 4-5 ರೇನ್ಬೋ ಪರ್.
2: ಆಕಾಶವಾಣಿ ಆಪ್ಕೆ ಲಿಯೆ ಲೇಕರ್ ಆಯಾ ಹೈ ವಿಶೇಷ ಭಕ್ತಿ ಚಾನಲ್ ಆರಾಧನಾ. 24 ಘಂಟೆ ಸುನಿಯೆ ಕೈ ಭಾರತೀಯ ಭಾಷಾಓ ಮೇ ಅಪ್ನೆ ಮನ್ ಪಸಂದ್ ಭಜನ್, ಮಹತ್ವಪೂರ್ಣ ಸಾಂಸ್ಕೃತಿಕ ಆಯೋಜನೋ ಕಿ ಸಜೀವ ಪ್ರಸ್ತುತಿ. ಅಯೋಧ್ಯಾ ಸೇ ರಾಮ್ ಲಲಾ ಕಿ ಶೃಂಗಾರ ಆರತಿ.